ಸಾಕ್ಷಂ ವಿಶ್ವಶಂಭುವಂ ವಿಶ್ವನ್ನಾರಾಯಣಂ ದೇವಮಕ್ಷರಂ ಪರಮಂ ಪದಂ ವಿಶ್ವತಃ ಪರಮಾನ್ ನಿತ್ಯಂ ವಿಶ್ವನ್ನಾರಾಯಣ ಹರಿಂ ವಿಶ್ವಮೇವೇದಂ ಪುರುಷಸ್ತದ್ವಿಶ್ವಮುಪಜೀವತಿ

ಯಣ ಪರಃ ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿಬಾ ಅಂತರ ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅನಂತಮವ್ಯಯಂ ಕವಿಗ ಸಮುದ್ರೇಂತಂ ವಿಶ್ವಶಂಭುವಂ.

0: ಸಂಧ್ಯಾಕಾಳಿ ವೇಳೆಲ್ಲ ದೀನಮಾನ ಮಾವಳ ಇಲ್ಲ
1: ಆನಿ ಸಮಗೋಳ ಉಯ್ಯಾಲ
0: ದಸಿ ಸಮಗೋಳ ಧಲಿ ದೇವ ಎಕತ್ರ ಬರ್ಸವ್ ಕಾಲ ಹಾಣಿ ಕೈ ಕೇಲ ಸೇನ ಗೌರಿಯ ಲಕ್ಕಡೆ ಜಮ ಕರೈಲ
1: ಕಾಲ
0: ಹೋಳಿ ರಸ ಇಲ್ಲ
1: ಜಹುದ್ಯ ವೇಳೆಲ್ಲ
0: ಹೋಳಿ ರಸ ಇಲ್ಲ ಹೋಳಿಲ ಪುರನ್ ಪುಳಿಸ ನೀವ್ ದವಲ
1: ಹಾನಿ ದಾವಣ ಲಾಗಲಿ ಉತ್ತಿ ಕಾಯ್ ಕರಾಯಿಲ್ಲ
0: ನೀವು